ಮಗ ಯಾಯ ಬಡಿದಿರ ತಂದು ಸ್ವಾಮಿಜನ ಬಳಿಯೇನ ಮುಂಬಾಳ ಬಳಿಯುವ ಕೊಯವಿ ಅನು ಕೆಂದರು ಕೆಂದರು ನಂಬಿ ಮೈ ಸುಸನ ನೀ ಬಂದಿರ ಉಳಿರಕ್ಕೂ ಬಬುಯ ಬಳಿಯೇನ ತಮ್ಮ ಮುಂದೂರು ಬಳಿಯುವ ಬಂದಿರ ಅನು ಕೆಂದರು ಬಡಿಯುವ ನೆಗ್ಗುಯವ ಮುಂಬಾಗಿದ್ದಂಗ ಆಯ